0: ಟಿಕಾ ಮೆನು ಕಾರ್ಡ್ ಏನಾ ಟಿಕಾ ಓ ಹೆನ್ರಿಗೆ ಕಹಾನಿ ಸ್ಪ್ರಿಂಗ್ ಟೈಮ್ ಎಲಾ ಕಾರ್ಡ್ ಕಾ ಹಿಂದಿ ರೇಡಿಯೋ ನಾಟ್ಯ ರೂಪಾಂತರಣ ಹೈ ನಾಟ್ಯ ರೂಪಾಂತರಕಾರ ಹೈ ಮುರಳಿ ಮನೋಹರ್ ಜೋಶಿ ನಿರ್ದೇಶಕ ಮುಖ್ತಾರ್ ಅಹಮದ್
1: ಶಾಯದ್ ಆಪ್ನೆ ಸುನಾ ಹೋಗಾ ಕಿ ಏಕ್ ಸಜ್ಜನ್ ನೆ ದಾವಾ ಕಿಯಾ ಥಾ ದುನಿಯಾ ಏಕ್ ಬಂದ್ ಸೀಪ್ ಕೆ ಸಮಾನ್ ಹೈ ಔರ್ ವೋ ಏಕ್ ದಿನ್ ಅಪ್ನಿ ತಲ್ವಾರ್ ಸೆ ಉಸ್ ಬಂದ್ ಸೀಪ್ ಕಾ ಮುಂಹ್ ಖೋಲ್ ದೇಗಾ ಉಸ್ಕೆ ಇಸ್ ದಾವೆ ಸೆ ಲೋಗ್ ಸ್ತಬ್ಬ ರಹ ಗಯೆ ಥೆ ಲೇಕಿನ್ ಯೆ ಕಾಮ್ ಇತ್ನಾ ಮುಷ್ಕಿಲ್ ನಹೀಂ ಹೈ ತಲ್ವಾರ್ ಕಿ ಮದದ್ ಸೆ ಸೀಪ್ ಕಾ ಮುಂಹ್ ಖೋಲಾ ಜಾ ಸಕ್ತಾ ಹೈ ಲೇಕಿನ್ ಕ್ಯಾ ಕಭಿ ಆಪ್ನೆ ಏಕ್ ಐಸಿ ಲಡ್ಕಿ ಕಿ ಕಲ್ಪನಾ ಕಿ ಹೈ ಜೊ ಏಕ್ ಟೈಪ್ ರೈಟರ್ ಕಿ ಮದದ್ ಸೆ ಇಸ್ ಸೀಪ್ ರೂಪಿ ದುನಿಯಾ ಕಾ ಮುಂಹ್ ಖೋಲ್ ದೆ ಜೀ ಹಾಂ ಟೈಪ್ ರೈಟರ್ ಕಿ ಮದದ್ ಸೆ ಶಾಯದ್ ನಹೀಂ ಸೋಚಾ ತೋ ಆಜ ಸೋಚಿಯೇ ಏಕ್ ಶಹರ್ ಕೆ ಏಕ್ ಛೋಟೆ ಸೆ ಢಾಬೆ ನುಮಾ ಹೋಟಲ್ ಮೇ ಖಾನಾ ಖಾನೆ ಬೈಠಿ ಏಕ್ ಲಡ್ಕಿ ನಾಮ ಹೈ ಸಾರಾ
2: ಓಹೋ ಯೇ ಮೀನೂ ಕಾರ್ಡ್ ಹೈ ಯಾ ಕಿಸಿ ಡಾಕ್ಟರ್ ದ್ವಾರಾ ಲಿಖಾ ಗಯಾ ದವಾ ಕಾ ಪರ್ಚಾ ಯೇ ಭಿ ಪತಾ ನಹೀಂ ಚಲ್ತಾ ಕಿ ಭಾಷಾ ಅಂಗ್ರೇಜಿ ಹೈ ಯಾ ಜರ್ಮನ್
3: ಆಪ್ ಪಹಲಿ ಬಾರ್ ಯಹಾಂ ಖಾನೆ ಆಯಿ ಹೈ ಇಸಿಲಿಯೆ ಐಸಾ ಕಹ ರಹಿ ಹೈ ಅಜೀ ಮೇಡಮ್ ಯಹಾಂ ತೋ ಅಕ್ಸರ್ ಯೇ ಹೋತಾ ಹೈ ಕಿ ಖಾನಾ ಸ್ವೀಡಿಶ್ ಸೆ ಶುರು ಹೋಕರ್ ಸೂಪ್ ಪರ್ ಜಾಕರ್ ಖತ್ಮ ಹೋತಾ ಹೈ ಪತಾ ಹಿ ನಹೀಂ ಚಲ್ತಾ ಕಿ ಕಿಸ್ ಜಗಹ ಸೂಪ್ ಲಿಖಾ ಹೈ ಔರ್ ಕಹಾಂ ಪುಡಿಂಗ್
2: ತೋ ಕ್ಯಾ ಸಭಿ ಮೇಸ್ ಕೆ ಮೀನೂ ಕಾರ್ಡ್ ಇಸಿ ತರಹ ಕೆ ಹೈ
3: ಜೀ ಹಾಂ ಸಭಿ ಇಸಿ ತರಹ ಕೆ ಹೈ ಔರ್ ತೋ ಔರ್ ಮ್ಯಾನೇಜರ್ ಕೆ ಕಾಂಟರ್ ಪರ್ ಜೋ ಮೀನೂ ರಖಾ ಹೈ ವೋ ಭಿ ಇಸಿ ಭಾಷಾ ಮೇ ಲಿಖಾ ಗಯಾ ಹೈ
2: ದೂಸರಾ ಕೋಯಿ ಹೋಟಲ್ ಇತ್ನೆ ಪಾಸ್ ಹೈ ನಹೀಂ ಔರ್ ರೋಜ್ ಕಹೀಂ ದೂರ್ ಜಾಕರ್ ಖಾನಾ ಮುಮ್ಕಿನ್ ನಹೀಂ ಹೈ ಲೇಕಿನ್ ಐಸೆ ಕ್ಯಾ ಖಾಯಾ ಜಾ ಸಕ್ತಾ ಹೈ
3: ದೇಖಿಯೇ ಮೇರಿ ಸಲಹಾ ಲೀಜಿಯೇ ಯೇ ಜಿಮ್ಮೇದಾರಿ ಆಪ್ ಬೇರೆ ಪರ್ ಡಾಲ್ ದೀಜಿಯೇ ಔರ್ ಜೋ ಕುಛ ವೇ ಲೇ ಆಯೇ ಉಸೆ ಆಂಖ್ ಮೀಚ್ ಕರ್ ಚುಪ್ ಚಾಪ್ ಖಾ ಲೀಜಿಯೇ ಮೈ ತೋ ಐಸಾ ಹಿ ಕರ್ತಿ ಹೂಂ
2: ಯಹಿ ಕರ್ನಾ ಪಡೇಗಾ ದೂಸರಾ ರಾಸ್ತಾ ಭಿ ಕ್ಯಾ ಹೈ
3: ಓಕೆ ಮೇಡಮ್ ಮೈ ಚಲ್ತಿ ಹೂಂ ಉಮೀದ್ ಹೈ ಶಾಮ್ ಕೋ ಫಿರ್ ಖಾನೆ ಪರ್ ಮುಲಾಕಾತ್ ಹೋಗಿ ಬಾಯ್ ಬಾಯ್
2: ಬಾಯ್ ಬಾಯ್ ಬೇರಾ
4: ಯೆಸ್ ಮೇಡಮ್ ಕಮಿಂಗ್ ಕ್ಯಾ ಖಾಯಿಯೇಗಾ
2: ಮೈ ಕ್ಯಾ ಬತಾಊಂ ಅಪ್ನಿ ಮರ್ಜಿ ಸೆ ಲೇ ಆ
4: ಓಕೆ ಮೇಡಮ್
2: ಬಡಾ ಬುದ್ಧೂ ಲಗ್ತಾ ಹೈ ಇಸ್ ಹೋಟಲ್ ಕಾ ಮಾಲಿಕ್ ಅಗರ್ ಇಸಿ ಮೀನೂ ಕಾರ್ಡ್ ಕೋ ಸಾಫ್ ಸಾಫ್ ಲಿಖ ಕರ್ ರಖ ದೇ ತೋ ಕಮ್ ಸೆ ಕಮ್ ಖಾನೆ ವಾಲೆ ಕೋ ಯೇ ತೋ ಪತಾ ಚಲ್ ಜಾಯೆ ಕಿ ವೋ ಆಜ್ ಕ್ಯಾ ಕ್ಯಾ ಖಾನೆ ವಾಲಾ ಹೈ ಯಹಿ ಠೀಕ್ ರಹೇಗಾ ಶಾಯದ್ ಉಸ್ಕಿ ಸಮಝ್ ಮೇ ಬಾತ್ ಆ ಜಾಯೆ ಏಕ್ ಪ್ಲೇಟ್ ಚಾವಲ್ दो स्लाइस सूप सलाद
5: हेलो सर
6: यस मैडम
2: शायद आप ही यहाँ के मालिक हैं
6: कहिए मैं आपकी क्या सेवा कर सकता हूँ
2: देखिए ये आपके यहाँ का मीनू है मैं इसे दोपहर अपने साथ ले गई थी और साफ साफ टाइप करके ले आई हूँ अगर इस तरह आप अपने मीनू कार्ड मेज पर रखें तो ग्राहकों को ऑर्डर देने में आसानी रहेगी साथ ही आपके होटल की साख भी बढ़ेगी
6: थैंक यू मैडम आप ठीक कहती हैं मगर हमारे यहाँ रोज नई नई चीजें बनती हैं इसलिए कम से कम आधा मेनू तो हमें रोज ही बदलना पड़ेगा
2: तो इसमें मुश्किल क्या है देखिए मैं टाइपिंग का काम करती हूँ और रोज यही खाना खाने आती हूँ अगर आप हर शाम मुझे दूसरे दिन बनने वाले खाने की लिस्ट दे दिया करें तो दूसरे दिन सुबह ही मैं उसे टाइप करके भिजवा दूंगी
6: ओह वंडरफुल वंडरफुल ये तो बहुत अच्छी बात है वेल मैडम इस मेहनत के बदले हम आपसे खाने के पैसे नहीं लेंगे ओके
2: ये तो आपने बड़ी मेहरबानी की लेकिन इसके साथ ही अगर एक और बात मान ले तो बड़ी आभारी रहूंगी
6: यस
2: खाना मेरे कमरे में ही भिजवा दिया करें बस इसी होटल से लगा मेरा कमरा है रूम नंबर 87
6: मुझे इसमें कोई एतराज नहीं मैं जरूर आपका खाना पहुंचाने का इंतजाम करवा दूंगा
2: थैंक यू वेरी मच आपको तो ऐसा करिएगा कि जब आप शाम का खाना भिजवाएं तो दूसरे दिन का मेनू भिजवा दिया करिए और जब सुबह चाय लेकर बैरा आएगा तो उसके हाथ में टाइप किया मेनू भिजवा दूंगी और शाम के मेनू के बारे में भी पूछताछ कर लूंगी
6: ठीक है
2: अच्छा कुल कितनी मेज है यहाँ
6: मेज 12
2: तो 12 यह एक आपके लिए और दो फालतू कुल 15 मेनू कार्ड ठीक है ना
6: हाँ बिल्कुल ठीक है